0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಭಕ್ತಿ ಸಂಗೀತದ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ಮೊದಲ ಗೀತೆಯಾಗಿ ಕೇಳೋಣ ಹರಿದಾಸರ ರಚನೆ ಮುಂಜಾನೆ ಎದ್ದು. ಹಾಡಿದ್ದಾರೆ ಸಂಗೀತ ಕಟ್ಟಿ. ವೆಲ್ಕಮ್ ಟು ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಮ್. ಮುಂಜಾನೆ ಎದ್ದು ಇಸ್ ದ ಫಸ್ಟ್ ಸಾಂಗ್ ಕಮಿಂಗ್. ದಿಸ್ ಈಸ್ ಎ ಕಾಂಪೋಸಿಷನ್ ಆಫ್ ಹರಿದಾಸ, ಪ್ರೆಸೆಂಟೆಡ್ ಬೈ ಸಂಗೀತಾ ಕಟ್ಟಿ.

ಸರ್ಪಭೂಷಣ ಶಿವಯೋಗಿಯವರ ರಚನೆ ಬಿಡು ಬಾಹ್ಯದೊಳು. ಹಾಡಿದ್ದಾರೆ ವಿನಾಯಕ ತುರುವಿ. ಲೆಟಸ್ ಲಿಸನ್ ಟು ಸರ್ಪಭೂಷಣ ಶಿವಯೋಗೀಸ್ ಕಾಂಪೋಸಿಷನ್ ಬಿಡು ಬಾಹ್ಯದೊಳು, ಪ್ರೆಸೆಂಟೆಡ್ ಬೈ ಪಂಡಿತ್ ವಿನಾಯಕ್ ತುರುವಿ.

ಎಸ್ ಶಂಕರ್ ಅವರ ದನಿಯಲ್ಲಿ ಕೇಳೋಣ. ರಾಮ ರಾಮ ಮುಕುಂದ, ರಚನೆ ಕೈವಾರ ನಾರಾಯಣಪ್ಪ ಅವರದ್ದು. ಲೆಟ್ ಅಸ್ ಲಿಸನ್ ಟು ಎ ಕಾಂಪೋಸಿಷನ್ ಆಫ್ ಕೈವಾರ ನಾರಾಯಣಪ್ಪ ಪ್ರೆಸೆಂಟೆಡ್ ಬೈ ಎಸ್ ಶಂಕರ್. ರಾಮ ರಾಮ ಮುಕುಂದ.

ನಾಗಲಿಂಗ ಅವರ ರಚನೆ ಆನಂದವಾದ, ಹಾಡಿದ್ದಾರೆ ಎಚ್ ಕೆ ನಾರಾಯಣ ಮತ್ತು ರತ್ನಮಾಲಾ ಪ್ರಕಾಶ್. ಲಿಸನ್ ಟು ನಾಗಲಿಂಗಾಸ್ ಕಾಂಪೋಸಿಷನ್ ಆನಂದವಾದ, ಪ್ರೆಸೆಂಟೆಡ್ ಬೈ ಎಚ್ ಕೆ ನಾರಾಯಣ ಅಂಡ್ ರತ್ನಮಾಲಾ ಪ್ರಕಾಶ್.

ಗುರು ಗೋವಿಂದದಾಸರ ರಚನೆ ತಾಸು ಬಾರಿಸುತ್ತಿದೆ ಕೇಳೋ ಮನುಜ, ವೃಂದಗಾನದಲ್ಲಿ ಕೇಳೋಣ. ಲೆಟ್ ಅಸ್ ಲಿಸನ್ ಟು ಗುರು ಗೋವಿಂದದಾಸಸ್ ಕಾಂಪೋಸಿಷನ್ ಇನ್ ಕೋರಸ್. ತಾಸು ಬಾರಿಸುತ್ತಿದೆ ಕೇಳೋ ಮನುಜ.

ಬಿಎಸ್ ರಾಜಯ್ಯಂಗಾರವರ ದನಿಯಲ್ಲಿ ಕೇಳೋಣ ಗೋಪಾಲದಾಸರ ರಚನೆ ಜಗದಭಿರಾಮ. ಲೇಟಸ್ಟ್ ಲಿಸನ್ ಟು ಬಿಎಸ್ ರಾಜಯ್ಯಂಗಾರ್ ಪ್ರೆಸೆಂಟಿಂಗ್ ಗೋಪಾಲದಾಸಸ್ ಕಾಂಪೋಸಿಷನ್ ಜಗದ

ಧರ್ಮಶ್ರವಣ ಪುರಂದರದಾಸರ ಈ ದೇವರ ನಾಮ ಹಾಡಿದ್ದಾರೆ ರಾಧಾ ಜಯಲಕ್ಷ್ಮಿ. ಧರ್ಮಶ್ರವಣ, ದಿಸ್ ಈಸ್ ಎ ದೇವರ ನಾಮ ಕಂಪೋಸ್ಡ್ ಬೈ ಪುರಂದರದಾಸ, ಪ್ರೆಸೆಂಟೆಡ್ ಬೈ ರಾಧಾ ಜಯಲಕ್ಷ್ಮಿ.

ನುಡಿದರೆ ಮುತ್ತಿನ ಹಾರದಂತಿರಬೇಕು, ಇದು ಬಸವೇಶ್ವರ ಅವರ ವಚನ. ಹಾಡಿದ್ದಾರೆ ಶೋಭಾ ಹುಯಿಲ್ಗೋಳ್. ನುಡಿದರೆ ಮುತ್ತಿನ ಹಾರದಂತಿರಬೇಕು, ದಿಸ್ ಈಸ್ ಎ ವಚನ, ಎ ಕಾಂಪೋಸಿಷನ್ ಆಫ್ ಬಸವೇಶ್ವರ, ಪ್ರೆಸೆಂಟೆಡ್ ಬೈ ಶೋಭಾ ಹುಯಿಲ್ಗೋಳ್.

ಮಹಿಪತಿದಾಸರ ರಚನೆ ವೃಂದಗಾನದಲ್ಲಿ ಮೂಡಿಬರುತ್ತಿದೆ. ನೆನೆಯಬಾರದೆ ಮನವೇ ಹರಿಯ ನಾಮವ. ಲಿಸನ್ ಟು ಮಹಿಪತಿದಾಸಸ್ ಕಾಂಪೋಸಿಷನ್ ಕಮಿಂಗ್ ಇನ್ ಕೋರಸ್. ನೆನೆಯಬಾರದೆ ಮನವೇ ಹರಿಯ ನಾಮವ.

ಜಯವಂತಿ ದೇವಿಯವರ ದನಿಯಲ್ಲಿ ಕೇಳೋಣ ವಿಜಯದಾಸರ ದೇವರ ನಾಮ ಸದಾ ಎನ್ನ. ಲೆಟ್ ಅಸ್ ಲಿಸನ್ ಟು ವಿಜಯದಾಸಾಸ್ ಕಾಂಪೋಸಿಷನ್ ಇನ್ ದ ವಾಯ್ಸ್ ಆಫ್ ಜಯವಂತಿ ದೇವಿ, ಸದಾ ಎನ್ನ.

ಪ್ರಿಯ ಕೇಳುಗರೆ, ಈ ಭಕ್ತಿ ಸಂಗೀತದ ಕಾರ್ಯಕ್ರಮ ರಾಗಂ ವಾಹಿನಿಗಾಗಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ ನಾದಗಂಗೆಯ ನಿತ್ಯ ಪುಷ್ಕರ. ಡಿಯರ್ ಲಿಸ್ನರ್ಸ್, ದಿಸ್ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಮ್ ಇಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿಟೈಮ್ ಇಂಡಿಯನ್ ಮ್ಯೂಸಿಕ್.

ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಇನ್ನೀಗ ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ಗೀತಾ ಮೂರ್ತಿ. ಭಾಗವಹಿಸುವ ವಿದ್ಯಾರ್ಥಿ ಎ ಅಪೇಕ್ಷಾ.

0: ನಮಸ್ಕಾರ ಮೇಡಮ್.
1: ನಮಸ್ಕಾರ ಅಪೇಕ್ಷಾ. ಸಾವೇರಿ ಸ್ವಲ್ಪ ನೋಡ್ಕೊಂಡು ಬಂದಿದ್ಯಾ?
0: ಹೌದು.
1: ವರ್ಣ ಮತ್ತೆ ನಿಮ್ಗೆ ಆಗ್ಲೇ ಆಗಿರುವ ಕೃತಿ ನೋಡಿದ್ಯಾ?
0: ಹೌದು.
1: ಒಂದ್ಸರಿ ಪ್ರಾಕ್ಟೀಸ್ ಮಾಡಿದ್ರೆ ಇದು ಸ್ವಲ್ಪ ಇನ್ನು ಸ್ವಲ್ಪ ಫೆಮಿಲಿಯರ್ ಆಗಿ ಬರುತ್ತೆ.

ಇದು ಒಂದು ಔಟ್ಲೈನ್ ಅಲ್ಲಿ ಆಲಾಪನೆ ಇವತ್ತು ಮಾಡಿದೀವಿ ಅಷ್ಟೇ. ರಾಗ ಭಾವ ಪೂರ್ತಿ ಬರೋ ತರ ನಾವು ಮಾಡಿದೀವಿ. ಇದರಲ್ಲಿ ಇನ್ನೂ ಎಷ್ಟೋ ಮಾಡಬಹುದು, ಬಟ್ ಸಂಕ್ಷಿಪ್ತವಾಗಿ ಇವತ್ತು ಮಾಡಿದೀವಿ ಅಷ್ಟೇ. ಇವಾಗ ಸಾಹಿತ್ಯ ಇನ್ನೊಂದ್ಸರಿ ಪಲ್ಲವಿದು ನೋಡೋಣಮ್ಮ. ಆಂಜನೇಯ ರಘುರಾಮ ದೂತಮಹಿ, ಆಂಜನೇಯ ರಘುರಾಮ ದೂತಮಹಿ ತಾನು ಭಾವ ಪಾಹಿ. ಸರಿನಾ? ಇವಾಗ ಫಸ್ಟ್ ನೋಡೋಣ ಆದಿತಾಳ ಎರಡಕ್ಷರಿ.

0: ಇವತ್ತಿಗೆ ಇಲ್ಲಿ ನಿಲ್ಸೋಣ, ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ.
1: ಇದುವರೆಗೆ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ಗೀತಾ ಮೂರ್ತಿ, ಭಾಗವಹಿಸಿದ ವಿದ್ಯಾರ್ಥಿ ಎ ಅಪೇಕ್ಷಾ. ಈ ಕಾರ್ಯಕ್ರಮ ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.

ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಇಂದು ಡಾಕ್ಟರ್ ಜಯಂತ್ ಕುಮಾರ್ ದಾಸ್ ಅವರ ಸುರ್ಬಹಾರ್ ವಾದನವನ್ನು ಕೇಳಲಿದ್ದೀರಿ. ತಬಲಾ ಸಾಥಿ ವಿಶ್ವನಾಥ್ ನಾಕೋಡ್. ಮೊದಲು ಕೇಳೋಣ ರಾಗ್ ರಾಗೇಶ್ರೀ. ಟುಡೇ ಯು ವಿಲ್ ಲಿಸನ್ ಟು ಹಿಂದೂಸ್ತಾನಿ ಸುರ್ಬಹಾರ್ ರಿಸೈಟಲ್ ಬೈ ಡಾಕ್ಟರ್ ಜಯಂತ್ ಕುಮಾರ್ ದಾಸ್. ತಬಲಾ ಸಾಥ್ ಬೈ ಶ್ರೀ ವಿಶ್ವನಾಥ್ ನಾಕೋಡ್.

ಡಾಕ್ಟರ್ ಜಯಂತ್ ಕುಮಾರ್ ದಾಸ್ ಅವರ ಸುರ್ಬಹಾರ್ ವಾದನದಲ್ಲಿ ಈಗ ಕೇಳಿ ರಾಗ್ ಮಾಲ್ಕೌನ್ಸ್. ಲಿಸನ್ ಟು ರಾಗ್ ಮಾಲ್ಕೌನ್ಸ್, ಸುರ್ಬಹಾರ್ ಬೈ ಡಾಕ್ಟರ್ ಜಯಂತ್ ಕುಮಾರ್ ದಾಸ್.

ಡಾಕ್ಟರ್ ಜಯಂತ್ ಕುಮಾರ್ ದಾಸ್ ಅವರ ಸುರ್ಬಹಾರ್ ವಾದನವನ್ನು ಕೇಳುತ್ತಿದ್ದೀರಿ. ಕೇಳಿ ಈಗ ರಾಗ್ ಭಿನ್ನ ಷಡ್ಜ್. ಯು ಆರ್ ಲಿಸ್ನಿಂಗ್ ಟು ಹಿಂದೂಸ್ತಾನಿ ಸುರ್ಬಹಾರ್ ರೆಸೈಟಲ್ ಬೈ ಡಾಕ್ಟರ್ ಜಯಂತ್ ಕುಮಾರ್ ದಾಸ್. ನೌ ಲಿಸನ್ ಟು ರಾಗ್ ಭಿನ್ನ ಷಡ್ಜ್.

ಇದುವರೆಗೆ ಡಾಕ್ಟರ್ ಜಯಂತ್ ಕುಮಾರ್ ದಾಸ್ ಅವರ ಸುರ್ಬಹಾರ್ ವಾದನ ಕೇಳುತ್ತಿದ್ದೀರಿ. ಇವರೊಂದಿಗೆ ತಬಲಾ ನುಡಿಸಿದವರು ಶ್ರೀ ವಿಶ್ವನಾಥ ನಾಕೋಡ್. ರಾಗೇಶ್ರೀ, ಮಾಲ್ಕೌನ್ಸ್ ಹಾಗೂ ಭಿನ್ನ ಷಡ್ಜ ರಾಗಗಳನ್ನು ಕೇಳುತ್ತಿದ್ದೀರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಯು ಆರ್ ಲಿಸ್ನಿಂಗ್ ಟು ಹಿಂದೂಸ್ತಾನಿ ಸುರ್ಬಹಾರ್ ರಿಸೈಟಲ್ ಬೈ ಡಾಕ್ಟರ್ ಜಯಂತ್ ಕುಮಾರ್ ದಾಸ್. ದಿಸ್ ಪ್ರೋಗ್ರಾಂ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಬೆಂಗಳೂರು

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಡಿಬಿ ಪ್ರಕಾಶ್ ದೇವಾಡಿಗ ಅವರಿಂದ ಸ್ಯಾಕ್ಸೋಫೋನ್ ವಾದನ, ಪಕ್ಕವಾದ್ಯದಲ್ಲಿ ವಯಲಿನ್ ವಿದ್ವಾನ್ ಮೈಸೂರು ಆರ್ದಯಾಕರ್, ಮೃದಂಗ ಎಂ ಗುರುರಾಜ್. ಮೊದಲಿಗೆ ಮುತುಸ್ವಾಮಿ ದೀಕ್ಷಿತರ ರಚನೆ ಚಕ್ರವಾಕರಾಗ ಆದಿತಾಳದಲ್ಲಿದೆ ಗಜಾನನ ಯುತ್ತಂ. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. Dear listeners, in today's program, we bring you saxophone recital by D.B. Prakash.

ನಾದಲೋಲುಡೈ ತ್ಯಾಗರಾಜರ ಕೃತಿ, ಕಲ್ಯಾಣ ವಸಂತರಾಗ ರೂಪಕತಾಳ. ನೌ ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ಟು, ಕಲ್ಯಾಣ ವಸಂತರಾಗ ರೂಪಕತಾಳ ನಾದಲೋಲುಡೈ.

ಡಿವಿ ಪ್ರಕಾಶ್ ದೇವಾಡಿಗ ಅವರಿಂದ ಸ್ಯಾಕ್ಸೋಫೋನ್ ವಾದನ ಆಲಿಸುತ್ತಿದ್ದೀರಿ. ಪಕ್ಕವಾದ್ಯದಲ್ಲಿ ವಯಲಿನ್ ನುಡಿಸುತ್ತಿದ್ದಾರೆ ವಿದ್ವಾನ್ ಮೈಸೂರು ಆರ್ ದಯಾಕರ್. ಮೃದಂಗ ಸಹಕಾರ ಎಂ ಗುರುರಾಜ್. ಈಗ ತ್ಯಾಗರಾಜರ ಕೃತಿ ಆರ್ಬಿ ರಾಗ ಆದಿತಾಳದಲ್ಲಿದೆ ನಗುಮೋಮು. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಸ್ಯಾಕ್ಸೋಫೋನ್ ರಿಸೈಟಲ್ ಬೈ ಡಿಬಿ ಪ್ರಕಾಶ್ ದೇವಾಡಿಗ. ಹೀ ಈಸ್ ಅಕಂಪನೀಡ್ ಆನ್ ದ ವಯಲಿನ್ ಬೈ ವಿದ್ವಾನ್ ಮೈಸೂರು ಆರ್ ದಯಾಕರ್.

ಡಿವಿ ಪ್ರಕಾಶ್ ದೇವಾಡಿಗ ಅವರು ತಮ್ಮ ಸ್ಯಾಕ್ಸೋಫೋನ್ ವಾದನವನ್ನು ಪುರಂದರದಾಸರ ದೇವರ ನಾಮದೊಂದಿಗೆ ಸಂಪನ್ನಗೊಳಿಸುತ್ತಿದ್ದಾರೆ. ಸಿಂಧು ಭೈರವಿರಾಗ ತ್ರಿಶ್ರನಡೆ ತಾಳದಲ್ಲಿದೆ ತಂಬೂರಿ ಮೀಟಿದವ. ಡಿಬಿ ಪ್ರಕಾಶ್ ದೇವಾಡಿಗ ಕನ್ಕ್ಲೂಡ್ ಸ್ಯಾಕ್ಸೋಫೋನ್ ರಿಸೈಟಲ್ ವಿತ್ ಕಾಂಪೋಸಿಷನ್ ಆಫ್ ಪುರಂದರದಾಸ ಅದೇವರ ನಾಮ ಸೆಟ್ಟು ಸಿಂಧು ಭೈರವಿರಾಗ ತ್ರಿಶ್ರನಡೆ ತಾಳ ತಂಬೂರಿ ಮೀಟಿದವಾ.

ಇದುವರೆಗೂ ಡಿಬಿ ಪ್ರಕಾಶ್ ದೇವಾಡಿಗ ಅವರಿಂದ ಸ್ಯಾಕ್ಸೋಫೋನ್ ವಾದನ ಆಲಿಸಿದ್ರಿ. ವಯಲಿನ್ ಸಹಕಾರ ನೀಡಿದವರು ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ಸಹಕಾರ ನೀಡಿದವರು ಎಂ ಗುರುರಾಜ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಜಿಲಿಸನರ್ಸ್, ಯು ಜಸ್ಟ್ ಹರ್ ಸ್ಯಾಕ್ಸೋಫೋನ್ ರಿಸೈಟಲ್ ಬೈ ಡಿಬಿ ಪ್ರಕಾಶ್ ದೇವಾಡಿಗ. ಅಕಂಪನಿಸ್ ವ ಆನ್ ದ ವಯಲಿನ್ ವಿದ್ವಾನ್ ಮೈಸೂರು ಆರ್ ದಯಾಕರ್, ಆನ್ ದ ಮೃದಂಗಂ ಎಂ ಗುರುರಾಜ್. This program is a contribution of Akashvani Bengaluru. Anytime, Indian music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದು ವಿದ್ವಾನ್ ಮೈಸೂರು ಎ ಚಂದನ್ ಕುಮಾರ್ ಅವರಿಂದ ಕೊಳಲು ವಾದನವನ್ನ ಕೇಳುತ್ತೀರಿ. ಪಕ್ಕವಾದ್ಯದಲ್ಲಿ ವಿದ್ವಾನ್ ಮೈಸೂರು ಎಂ ನಾಗರಾಜ್ ಅವರಿಂದ ವಯೋಲಿನ್, ವಿದ್ವಾನ್ ಅರ್ಜುನ್ ಕುಮಾರ್ ಅವರಿಂದ ಮೃದಂಗ, ಎನ್ಎಸ್ ಕೃಷ್ಣ ಪ್ರಸಾದ್ ಅವರಿಂದ ಘಟ. ಮೊದಲಿಗೆ ವರವಲ್ಲಭರಮಣ ಹಂಸಧ್ವನಿ ರಾಗ ಆದಿತಾಳ ಜಿಎನ್ ಬಾಲಸುಬ್ರಹ್ಮಣ್ಯಂ ಅವರ ಕೃತಿ.
2: ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಂ ವಿ ಪ್ರೆಸೆಂಟ್ ಫ್ಲೂಟ್ ರಿಸೈಟಲ್ ಬೈ ವಿದ್ವಾನ್ ಮೈಸೂರು ಎ ಚಂದನ್ ಕುಮಾರ್. ಹಿ ಇಸ್ ಅಕಂಪನಿಡ್ ಆನ್ ದಿ ವಯೋಲಿನ್ ಬೈ ವಿದ್ವಾನ್ ಮೈಸೂರು ಎಂ ನಾಗರಾಜ್, ಆನ್ ಮೃದಂಗ ಬೈ ವಿದ್ವಾನ್ ಅರ್ಜುನ್ ಕುಮಾರ್, ಆನ್ ಘಟ ಬೈ ಎನ್ಎಸ್ ಕೃಷ್ಣ ಪ್ರಸಾದ್. ವಿದ್ವಾನ್ ಮೈಸೂರು ಎ ಚಂದನ್ ಕುಮಾರ್ ಬಿಗಿನ್ಸ್ ಹಿಸ್ ರಿಸೈಟಲ್ ವಿತ್ ವರವಲ್ಲಭರಮಣ, ಸೆಟ್ ಟು ಹಂಸಧ್ವನಿ ರಾಗ ಆದಿತಾಳ, ಅ ಕಾಂಪೋಸಿಷನ್ ಆಫ್ ಜಿಎನ್ ಬಾಲಸುಬ್ರಹ್ಮಣ್ಯಂ.

0: ಈಗ ಕೇಳೋಣ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ಬಹಿರವಿರಾಗ. ಆದಿತಾಳದಲ್ಲಿದೆ ಬಾಲಗೋಪಾಲ.
1: ನೌ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ಮುತ್ತುಸ್ವಾಮಿ ದೀಕ್ಷಿತರ್ ಸೆಟ್ಟು ಭೈರವಿರಾಗ ಆದಿತಾಳ ಬಾಲಗೋಪಾಲ.

0: ಇನ್ನೀಗ ಪುರಂದರದಾಸರ ಒಂದು ದೇವರ ನಾಮ ಶಿವರಂಜನಿ ರಾಗ ಆದಿತಾಳದಲ್ಲಿದೆ, ಯಮನೆಲ್ಲಿ ಕಾಣನೆಂದು.
1: ವಿದ್ವಾನ್ ಮೈಸೂರು ಎ ಚಂದನ್ ಕುಮಾರ್ ಕನ್ಕ್ಲೂಡ್ಸ್ ಹಿಸ್ ರಿಸೈಟಲ್ ವಿತ್ ದ ಕಾಂಪೋಸಿಷನ್ ಆಫ್ ಪುರಂದರದಾಸ ಯಮನೆಲ್ಲಿ ಕಾಣನೆಂದು. ಸೆಟ್ಟು ಶಿವರಂಜನಿ ರಾಗ ಆದಿತಾಳ.

0: ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದ್ವಾನ್ ಮೈಸೂರು ಎ ಚಂದನ್ ಕುಮಾರ್ ಅವರಿಂದ ಕೊಳಲು ವಾದನವನ್ನ ಕೇಳುತ್ತಿದ್ದೀರಿ. ಪಕ್ಕವಾದ್ಯದಲ್ಲಿ ವಿದ್ವಾನ್ ಮೈಸೂರು ಎಂ ನಾಗರಾಜ್ ಅವರಿಂದ ವಯೋಲಿನ್, ವಿದ್ವಾನ್ ಅರ್ಜುನ್ ಕುಮಾರ್ ಅವರಿಂದ ಮೃದಂಗ, ಎನ್ಎಸ್ ಕೃಷ್ಣ ಪ್ರಸಾದ್ ಅವರಿಂದ ಘಟ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ.
1: Dear listeners, in today's program, you were listening to a flute recital by Vidwan Mysuru A. Chandan Kumar. He was accompanied on the violin by Vidwan Mysuru A. Nagaraj, on the mridanga by Vidwan Arjun Kumar, on ghata by N.S. Krishna Prasad. This Carnatic classical music program is a contribution of
0: Akashvani Bengaluru,
1: Anytime Indian Music.

ಸಕಲ ಕಲ್ಯಾಣ ಪ್ರದ ಪ್ರಭು ದಾಗಿರ್ತಕ್ಕ ದುಮ್ಕಿರ್ತಕ್ಕ ದಾಗಿರ್ತಕ್ಕ ದುಮ್ಕಿರ್ತಕ್ಕ ದುಮ್ಕಿರ್ತಕ್ಕ ದಾಗಿರ್ತಕ್ಕ ದುಮ್ಕಿರ್ತಕ್ಕ ದುಮ್ಕಿರ್ತಕ್ಕ ದಾಗಿರ್ತಕ್ಕ ದುಮ್ಕಿರ್ತಕ್ಕ ದಾಗಿರ್ತಕ್ಕ ದುಮ್ಕಿರ್ತಕ್ಕ ದಾಗಿರ್ತಕ್ಕ ದುಮ್ಕಿರ್ತಕ್ಕ ದಾಗಿರ್ತಕ್ಕ ದು

ನಿಂಗನ ಕತೆ ಧಡನ್ನ ಕತೆ ಕತ್ರಿ ಕಿಟ್ಟ ತಾಕಿಟ್ಟ ಟಕ್ಕಿಟ್ಟ ಕತ್ರಿ ಕಿಟ್ಟ ಧಕ್ಕಿಟ್ಟ ಧಾಕಿಟ್ಟ ಧಾಗಿ ನನ್ನ ಘನ ನನ್ನ ಗೆತ್ರಿ ಕಿಟ್ಟ ತಾಕಿಟ್ಟ ತಿಂಗಳ ತಂಗಡದ ದಾಗಿ ನನ್ನ ಘನ ನನ್ನ ಗೆತ್ರಿ ಕಿಟ್ಟ ತಾಕಿಟ್ಟ ತಿಂಗಳ ತಂಗಡದ ದಾಗಿ ನನ್ನ ಘನ ನನ್ನ ಗೆತ್ರಿ ಕಿಟ್ಟ ತಾಕಿಟ್ಟ ತಿಂಗಳ

ಘಂಟೆ ತಾಗಿದ್ದೆ ಘಗೆ ತಟ್ಟೆ ಕದಿ ಗನ್ನ ತೆಗೆ ತಾಗಿದ್ದೆ ತಟ್ಟೆ ಕದಿ ಗನ್ನ ತೆಗೆ ತಾಗಿದ್ದೆ ತಟ್ಟೆ ಕದಿ ಗನ್ನ ಹಿಂದಿರುಗಿದ ತಾಗಿದ್ದೆ ತಟ್ಟೆ ಕದಿ ಗನ್ನ ತೆಗೆ ತಟ್ಟೆ ತಾಗಿದ್ದೆ ತಟ್ಟೆ ಕದಿ ಗನ್ನ ತೆಗೆ ತಟ್ಟೆ ತಾಗಿದ್ದೆ ತಟ್ಟೆ ಕದಿ ಗನ್ನ ತೆಗೆ ತಟ್ಟ

ಕಾದರ್ಪ ದಲನೆ ದಿಗದಿಗರ ಕುಠಾರ ಕಾಟತ ಕೊಟ್ಟಿಲೆ ತಿರುಗಡದಕ ದಾಧಾ ದಾ ಗಣಪತಿ ಬಗ ಪ್ರಥಮ ಪೂಜ್ಯ ಜಗ ಬಾಲ ಲಾಲ ಸುಭ ಸುಂದ ಮಾಲಗಲೆ ಮುಂಡ ವೀರಾ ದಾಗಡದಕ ಧುಮಕಡದಕ ದಾ ದಿನ ದಿನ ಚತುರ ನನಚಿತ ಧಾರಿ ದೀನನ ಕಿ ದೀನತಾ ನಿವಾರಿ ದಾದಾತಾ ಪ್ರಾತ ಶಂಖ ಚಕ್ರ ಕರ ಗದಾ ಪದುಮುಧಾರಿ ವಿಷ್ಣು ವಿಪತ್ತಿ ವಿನಾಶನ ತಿಧಾರಿ ಧುಮಕಡದಕ ಧುಮಕಡದಕ ದಾ ಟಕೆಟ ಧಕೆಟ ದಾ ಬಂ ಬಂ ಶಿವ ಶಿವ ಅಗಡ ಬಂ ಡಿಮ ಡಮರು ಡಮ್ ಡಿಮಿ ಡಿಮಿ ಡಿಮಿ ತಗದ ದಾ ದಾ ಡಿಮಿ ಡಿಮಿ ತಗದ ದಾ ಡಿಮಿ ಡಿಮಿ ತಗದ ದಾ ಡಮರು ಡಿಮಿ ಡಿಮಿ